ಆಕಾಶವಾಣಿ ಘಸಿ ಜುಲೈಗೆ ತಾಂಗ್ ತರೇತ್ ಲಿಸಿಂಗ್ ಅನಿ ಕುಂತರುಕ್ ಲೈಬಾಕ್ ಪೊಕ್ಪ ನುಮಿತ್ ಇಂಗಾಗಿ ಕುನಿಥೊಯ್ ನಿಪಾನ್ಬ ಸಕಾಪ್ತ ಲಿಸಿಂಗ್ ಮಗ ಚಮಾಪಲ್ ನಿಫು ನಿಪಾಲ್ ಅಯುಕಿ ಪುಂಗ್ ಮಂಗ ಮಖಾಯ್ ತಾಕಿಬಗ ಲೋಯ್ನನ ಸಂಗಾಯ್ ಚನ

ಅವು ಹನುಮಾನಲ್ಲೈನ ಕಲಪನ ಪಲಿ ಮಿಮಾಯ್ ವೇಮ ಕುರು ಮೈಸಾಮಾನ ಕನ್ಬನ್ನ ಸಿಂಗು ಖಯುಂ ನಮಾನವ ಮೈಗೈ ಮರಿ ಸುಂದಾಯ ನಿಪಾಲ್ ಪುರಿಬ ಚುಕ್ಕಿ ಫಂಗು ಒಯ್ಬ ಸಿಂಗು ಕನಾಮ ತಬು ತಾತ್ರಿ ಖಯುಂ

0: 따라 각단이 있나 곧꾼 각단 레리바 아둠 라바 카르타 브리자 아르주나 팔리바 마 팜부 마 시디 팜붐 리싱아만 콜라일리 싱 파이바 카르타 브리자 아르준기 망다 마하라자 라바 능미쿠 암 리팡 암이 쇼이다나 나 토이 망가니 나라이 파기 웅붕 암이 나 토이 파무르바디 하우지막 투나 양나 랑칼라이 파기 웅은 부샬호 나트르바디 쇼이다나 므리투기 다샤 타가니 सेनापति की वादु ताब कान मत मधुम कर पार्वती दुर्गा दश ग्रीब राबो ने इकाई दब नर बेता मी मशा लेको न शरू पांदी मता गुम राबो ऐ सिंधक द हंजन हंजन खुंब शाय न खुद खुल्लाई पायु पापी नंग हान हाल गल रे सेनापति न महाराजा भालो भालो नुआई रेदा ऐ बु हाल हेरे रेगा लेपाग सिगी महेश महेशमति राजबु उनबी ऐ ꯑꯩꯅ ꯉꯝꯃꯤ ꯃꯍꯥꯔꯥꯖꯥ ꯅꯤꯡꯊꯧꯒꯤ ꯃꯅꯥꯛ ꯌꯧꯍꯜꯂꯣꯏ ꯈꯨꯗ ꯈꯨꯠꯂꯥꯏ ꯄꯥꯏ ꯑꯣꯏꯗꯅ ꯍꯦꯛ ꯇꯥꯛꯄꯤꯔꯛꯄꯗ ꯂꯩꯔꯤꯕ ꯑꯗꯨꯒꯨꯝꯂꯕ ꯁꯦꯅꯥꯄꯇꯤ ꯔꯥꯕꯣꯂꯁꯤ ꯈꯨꯠꯂꯥꯏ ꯄꯥꯏꯕ ꯁꯦꯞ ꯁꯦꯞ ꯃꯥꯅꯩ ꯇꯦꯅꯨꯡꯗꯒꯤ ꯇꯦꯟ ꯁꯦꯠꯄ ꯁꯦꯞ ꯁꯦꯞ ꯃꯥꯅꯩ ꯂꯤꯔꯤ ꯇꯤꯡꯒ ꯃꯥꯅꯩ ꯀꯔꯅꯤ ꯄꯨꯔꯤ ꯅꯥꯀꯣꯡ ꯐꯥꯡꯅ ꯁꯤꯡ ꯊꯣꯏꯔꯒ ꯇꯦꯟ ꯐꯔꯪ ꯐꯔꯪ ꯐꯔꯪ ꯐꯔꯪ ꯐꯔꯪ ꯍꯦꯛꯇ ꯊꯥꯖꯅꯔꯛꯄ ꯂꯩꯔꯤꯕ ꯑꯗꯨꯒꯨꯝꯂꯕ ꯔꯥꯕꯣꯅ ꯀꯥꯞꯄꯕ ꯇꯦꯟ ꯃꯌꯥꯝ ꯄꯨꯝꯅꯃꯛ ꯁꯦꯅꯥꯄꯇꯤꯅ ꯊꯕꯛ ꯊꯕꯛ ꯀꯛꯇꯅ ꯊꯥꯗꯩ ꯁꯦꯅꯥꯄꯇꯤꯅ ꯀꯥꯞꯄꯕ ꯇꯦꯟ ꯃꯌꯥꯝ ꯄꯨꯝꯅꯃꯛ ꯗꯁꯒꯔꯤꯕ ꯔꯥꯕꯣꯟ ꯃꯥꯅ ꯊꯕꯛ ꯊꯕꯛ ꯀꯛꯇꯅ ꯊꯥꯗꯔꯤ ꯑꯀꯛꯄ ꯇꯦꯟ ꯃꯌꯥꯝ ꯄ꯭ꯔꯤꯊꯤꯗ ꯌꯨꯡ ꯌꯨꯡꯗꯅ ꯇꯥꯔꯛꯄꯁꯤꯅ ꯏꯉꯥ ꯏꯉꯦꯟꯒꯤ ꯃꯇꯝꯗ ꯅꯣꯡꯈꯣꯡ ꯐꯨꯏꯅ ꯁꯨꯕ ꯅꯣꯡꯒ ꯊꯕꯛ ꯃꯥꯅꯔꯛꯄꯅꯤ ꯗꯨꯔꯒꯥ ꯂꯩꯔꯤꯕ ꯑꯗꯨꯒꯨꯝꯂꯕ ꯍꯤꯡꯁꯥꯕꯒꯤ ꯇꯦꯡꯒꯣꯜ ꯑꯗꯨꯅ ꯈꯖꯤꯛ ꯈꯖꯤꯛ ꯈꯖꯤꯛ ꯈꯖꯤꯛ ꯈꯖꯤꯛ ꯈꯖꯤꯛ ꯂꯥꯛꯆꯔꯛꯄ ꯃꯌꯥꯒꯤ ꯂꯥꯟ ꯑꯗꯨꯃꯛꯇꯗ ꯀꯔꯇ ꯕ꯭ꯔꯤꯖ ꯑꯥꯔꯖꯨꯟꯒꯤ ꯇꯦꯡꯒꯣꯜ ꯄꯨꯝꯅꯃꯛꯁꯤ ꯍꯥꯀꯥꯔ ꯂꯥꯎꯅꯔꯛꯂꯤ ꯋꯥꯕꯅ ꯄꯟꯈꯩ ꯂꯩꯈꯤꯗ꯭ꯔꯦ ꯔꯥꯕꯣꯟ ꯃꯥꯒ ꯂꯝꯕꯥ ꯄꯥꯕ ꯉꯝꯃꯛꯈꯤꯗ꯭ꯔꯦ ꯍꯤꯡꯁꯥꯕꯒꯤ ꯃꯌꯥꯒꯤ ꯇꯦꯡꯒꯣꯜ ꯑꯁꯤꯃꯛꯇ ꯑꯩꯈꯣꯏ ꯊꯋꯥꯏ ꯊꯥꯕ ꯇꯥꯔꯤ ꯊꯋꯥꯏ ꯍꯤꯡꯅꯕ ꯅꯤꯡꯊꯧꯒꯤ ꯅꯥꯛ ꯇꯝꯅ ꯁꯦꯜꯂꯁꯤ ꯍꯥꯏꯗꯅ ꯁꯥꯔꯤꯗꯤꯛꯀꯤ ꯃꯥꯏꯒꯩ ꯃꯔꯤꯃꯛꯇ ꯂꯩꯔꯤꯕ ꯅꯤꯡꯊꯧꯒꯤ ꯇꯦꯡꯒꯣꯜ ꯄꯨꯝꯅꯃꯛ ꯋꯥ ꯋꯥ ꯋꯥ ꯋꯥ ꯋꯥ ꯀꯥꯏꯗꯅ ꯁꯦꯜꯂꯤ ꯂꯥꯎꯅꯔꯛꯏꯝꯅꯤ ꯑꯣ ꯃꯍꯥꯔꯥꯖꯥ ꯑꯩꯈꯣꯏꯒꯤ ꯊꯋꯥꯏ ꯀꯟꯃꯤꯑꯣ ꯑꯩꯈꯣꯏꯒꯤ ꯊꯋꯥꯏ ꯀꯟꯃꯤꯑꯣ ꯑꯔꯥꯕꯣꯟ ꯃꯥꯒꯤ ꯈꯨꯠꯇꯒꯤ ꯑꯩꯈꯣꯏꯒꯤ ꯊꯋꯥꯏ ꯀꯟꯃꯤꯑꯣ ꯍꯥꯏꯗꯅ ꯂꯩꯔꯤꯕ ꯇꯦꯡꯒꯣꯟ ꯄꯨꯝꯅꯃꯛ ꯑꯁꯤ ꯌꯪ ꯌꯪ ꯅꯤꯡꯊꯧꯒꯤ ꯅꯥꯛ ꯇꯥꯅ ꯁꯦꯜꯂꯛꯄ ꯃꯌꯥꯝ ꯑꯁꯤꯅ ꯋꯥ ꯋꯥ ꯀꯥꯏꯗꯅ ꯁꯦꯜꯂꯛꯄ ꯀꯥꯟ ꯃꯇꯝ ꯑꯗꯨꯃꯛꯀꯗ ꯄ꯭ꯔꯤꯌ ꯚꯥꯕꯥꯅꯤ ꯗꯨꯔꯒ ꯀꯔꯇ ꯕ꯭ꯔꯤꯖ ꯑꯥꯔꯖꯨꯟꯒꯤ ꯅꯥꯛ ꯌꯧꯈ꯭ꯔꯦ ꯂꯩꯔꯤꯕ ꯃꯅꯥꯏꯁꯤꯡ ꯑꯗꯨꯅ ꯚꯛꯇꯤꯒ ꯂꯣꯏꯅꯔꯦ ꯍꯥꯏꯔꯒ ꯃꯍꯥꯔꯥꯖꯥ ꯑꯩꯈꯣꯏꯒꯤ ꯊꯋꯥꯏ ꯀꯟꯕꯤꯌꯣ ꯑꯔꯥꯕꯣꯟ ꯅ ꯂꯩꯕ ꯔꯥꯕꯣꯟ ꯅꯤꯡꯊꯧꯅ ꯑꯩꯈꯣꯏꯕꯨ ꯍꯥꯠꯀꯗꯧꯔꯦ ꯑꯩꯈꯣꯏꯒꯤ ꯊꯋꯥꯏ ꯀꯟꯕꯤꯌꯣ ꯑꯩꯈꯣꯏꯒꯤ ꯊꯋꯥꯏ ꯀꯟꯕꯤꯌꯣ ꯍꯧꯖꯤꯛ ꯑꯔꯥꯕꯣꯟ ꯃꯍꯥꯔꯥꯖꯥꯅ ꯗꯤꯛꯕꯤ ꯌꯣꯏ ꯂꯥꯛꯏ ꯃꯍꯥꯔꯥꯖꯥꯒ ꯂꯥꯟꯁꯤꯡꯅꯁꯤ ꯀꯔꯤꯒꯨꯝꯕ ꯉꯝꯃꯣꯏꯗꯕ ꯂꯩꯔꯒ ꯁꯅꯥꯒꯣꯠꯇ ꯆꯪꯖꯥꯎ ꯀꯔꯤꯒꯨꯝꯕꯗ ꯑꯩꯕꯨ ꯁꯤꯡꯅꯔꯕ ꯅꯪꯕꯨ ꯍꯥꯠꯂꯦ ꯍꯥꯏꯔꯒ ꯃꯍꯥꯔꯥꯅꯤ ꯃꯌꯥꯝ ꯃꯍꯥꯛꯅ ꯂꯪꯀꯥ ꯂꯩꯄꯥꯛꯇ ꯄꯨꯔꯒ ꯃꯍꯥꯔꯥꯅꯤ ꯍꯥꯞꯀꯅꯤ ꯃꯍꯥꯔꯥꯖꯥ ꯑꯩꯈꯣꯏꯒꯤ ꯊꯋꯥꯏ ꯀꯟꯕꯤꯌꯨ ꯍꯥꯏꯗꯅ ꯚꯛꯇꯤ ꯍꯦꯛꯀꯠꯂꯤ ꯀꯔꯗꯥ ꯕ꯭ꯔꯤꯖꯥ ꯑꯥꯔꯖꯨꯟ ꯁꯥꯎꯈꯤꯕꯅꯗꯤ ꯍꯦꯛ ꯊꯛ ꯊꯛ ꯍꯦꯛꯀꯅꯤ ꯐꯩ ꯂꯩꯔꯝꯃꯨ ꯈꯪꯒꯅꯤ ꯍꯥꯏꯗꯅ ꯑꯗꯨꯒꯨꯝ ꯂꯥꯕ ꯀꯔꯗꯥ ꯕ꯭ꯔꯤꯖꯥ ꯑꯥꯔꯖꯨꯟ ꯂꯥꯟ ꯊꯣꯛꯂꯛꯄ ꯂꯩꯕ ꯃꯈꯣꯏ ꯂꯤꯁꯤꯡ ꯀꯨꯟꯗ ꯈꯨꯂꯥꯏ ꯂꯤꯁꯤꯡ ꯄꯥꯏꯔꯦ ꯍꯥꯏꯔꯒ ꯃꯥ ꯄ꯭ꯔꯤꯌ ꯚꯥꯕꯥꯅꯤ ꯗꯨꯔꯒꯥ ꯑꯔꯥꯕꯣꯟ ꯃꯍꯥꯔꯥꯖꯥꯒ ꯃꯥꯌꯣꯛꯅꯅꯕ ꯂꯥꯟ ꯑꯁꯤ ꯊꯦꯡꯅꯔꯒꯦꯅ ꯆꯪꯖꯜꯂꯛꯄ ꯃꯁꯤꯅ ꯑꯔꯥꯕꯣꯟ ꯃꯍꯥꯔꯥꯖꯥ ꯃꯥꯅ ꯄꯥꯏꯔꯤꯕ ꯇꯦꯟ ꯃꯌꯥꯝ ꯄꯨꯝꯅꯃꯛ ꯑꯗꯨꯒ ꯃꯍꯥꯔꯥꯖꯥ ꯄ꯭ꯔꯤꯌ ꯚꯥꯕꯥꯅꯤ ꯗꯨꯔꯒꯥ ꯀꯔꯇꯥ ꯕ꯭ꯔꯤꯖ ꯑꯥꯔꯖꯨꯟꯒ ꯔꯥꯕꯣꯟꯒ ꯑꯀꯟꯕ ꯂꯥꯟ ꯊꯦꯡꯅꯔꯛꯄꯁꯤ ꯄ꯭ꯔꯤꯌ ꯚꯥꯕꯥꯅꯤ ꯗꯨꯔꯒꯥ ꯑꯔꯥꯕꯣꯟꯅ ꯀꯥꯞꯄꯛꯄ ꯀꯔꯇꯥ ꯕ꯭ꯔꯤꯖꯅ ꯀꯛꯏ ꯀꯔꯇꯥ ꯕ꯭ꯔꯤꯖꯅ ꯀꯥꯞꯄꯛꯄ ꯂꯩꯔꯤꯕ ꯑꯗꯨꯒꯨꯝꯂꯕ ꯔꯥꯕꯣꯟꯅ ꯅꯤꯡꯊꯧꯅ ꯊꯕꯛ ꯊꯕꯛ ꯀꯛꯇꯅ ꯊꯥꯗꯅꯕ ꯇꯦꯡꯒꯤ ꯖꯥꯇ ꯀꯅꯥꯒꯤ ꯙꯔꯅꯕꯥꯟ ꯕꯥꯏꯔꯨꯕꯥꯟ ꯁꯤꯁꯤꯃꯨꯈ ꯁꯤꯂꯤꯃꯨꯈ ꯏꯟꯗ꯭ꯔꯖꯥꯟ ꯕ꯭ꯔꯃꯖꯥꯟ ꯑꯅꯂꯜ ꯀꯂꯂꯥꯟ ꯁꯤꯕꯥꯟ ꯗꯨꯔꯒꯥꯕꯥꯟ ꯙꯥꯔꯥ ꯙꯥꯔꯥ ꯁꯦꯠꯄꯒ ꯊꯣꯡꯕꯒ ꯊꯥꯕꯒ ꯇꯦꯃꯩꯒ ꯇꯦꯅꯥꯒ ꯇꯤꯟꯖꯤꯡꯒ ꯀꯤꯔꯤ ꯀꯤꯔꯤ ꯏꯟꯅꯗꯅ ꯇꯦꯟ ꯃꯌꯥꯝ ꯊꯥꯖꯅꯔꯛꯄ ꯀꯨꯏꯔ ꯀꯨꯏꯔꯦ ꯍꯥꯏꯔꯒ ꯀꯔꯇꯥ ꯕ꯭ꯔꯤꯖ ꯑꯥꯔꯖꯨꯟ ꯈꯖꯤ ꯈꯖꯤ ꯈꯖꯤ ꯈꯖꯤ ꯈꯖꯤ ꯈꯖꯤ ꯈꯖꯤ ꯈꯖꯤ ꯈꯖꯤ ꯈꯖꯤ ꯂꯛꯆꯔꯛꯄ ꯑꯔꯥꯕꯣꯟ ꯃꯈꯨꯗ ꯀꯨꯟꯅ ꯄꯥꯏꯔꯤꯕ ꯂꯩꯔꯤꯕ ꯑꯗꯨꯡꯂꯣ ꯈꯨꯠꯂꯥꯏ ꯀꯨꯟ ꯊꯕꯛ ꯊꯕꯛ ꯊꯕꯛ ꯊꯕꯛ ꯊꯕꯛ ꯊꯕꯛ ꯀꯛꯇꯅ ꯊꯥꯗꯒꯤꯕ ꯑꯔꯥꯕꯣꯟ ꯃꯍꯥꯔꯥꯖꯒꯤ ꯗꯣꯂꯥꯏ ꯌꯪ ꯍꯥꯏꯗꯅ ꯊꯥꯗꯔꯛꯄ ꯗꯣꯂꯥꯏ ꯇꯣꯅꯤꯡꯉꯥꯏ ꯂꯩꯈꯤꯗ꯭ꯔꯦ ꯃꯈꯨꯗ ꯈꯨꯠꯂꯥꯏ ꯄꯥꯏꯅꯤꯡꯉꯥꯏ ꯂꯩꯈꯤꯗ꯭ꯔꯕ ꯀꯥꯟ ꯃꯇꯝ ꯑꯗꯨꯃꯛꯀꯗ ꯄ꯭ꯔꯤꯌ ꯚꯥꯕꯥꯅꯤ ꯗꯨꯔꯒꯥ ꯑꯔꯥꯕꯣꯟ ꯃꯍꯥꯔꯥꯖ ꯁꯥꯎꯔꯕ ꯒꯅꯥ ꯑꯃ ꯄꯥꯏꯔꯦ ꯍꯥꯏꯔꯒ ꯔꯣꯍꯣ ꯔꯣꯍꯣ ꯂꯩꯔꯝꯃꯨ ꯅꯔ ꯕꯦꯇꯥ ꯃꯤ ꯃꯁꯥ ꯄ꯭ꯔꯥꯟ ꯂꯧꯔꯒꯦ ꯍꯥꯏꯗꯅ ꯁꯦꯟꯖꯜꯂꯛꯄ ꯀꯔꯇꯥ ꯕ꯭ꯔꯤꯖ ꯑꯥꯔꯖꯨꯟꯅ ꯄꯥꯄꯤ ꯏꯀꯥꯏꯗꯕ ꯍꯦ ꯔꯥꯕꯣꯟ ꯅꯪꯅ ꯈꯨꯠꯂꯥꯏ ꯌꯥꯎꯗ꯭ꯔꯦ ꯍꯥꯏꯔꯒ ꯒꯅꯥ ꯄꯥꯏꯗꯅ ꯆꯪꯖꯜꯂꯒ ꯑꯩꯕꯨ ꯒꯅꯥ ꯄꯥꯏꯕ ꯍꯩꯇꯕꯔ ꯍꯥꯏꯔꯝꯃꯒ ꯃꯈꯨꯠ ꯂꯤꯁꯤꯡ ꯀꯨꯜꯂꯗꯨꯗ ꯄꯥꯏꯔꯤꯕ ꯈꯨꯠꯂꯥꯏꯁꯤꯡ ꯑꯗꯨ ꯊꯅꯝꯃꯤ ꯍꯥꯏꯔꯒ ꯃꯈꯨꯠꯇ ꯆꯥꯎꯔꯕ ꯂꯣꯍꯥ ꯒꯅꯥ ꯄꯥꯏꯔꯒ ಇಲ್ಲಿಗೆ ರಾಬೋನ್ ಮಹಾರಾಜಗೆ ಮೈಕೈ ತಮ್ಮ ಸೆಂಜಲಕ್ಪ ಮಸಿನ ಪ್ರಿಯ ಭವಾನಿ ದುರ್ಗಾ ಇನ್ನು ಶ್ಯಾಮನಿ ಶ್ಯಾಮದಿಗೆ ಹೈಜನಬ ಯಂಖೈನಿ ಯಂಖೈದಗೆ ಹೈಜಲಬ ನಿ ಪುನಿ ನಿಪುದಗೆ ಹೈಜಲಬ ಕುಂಥ್ರಾನಿಯ ಕುಂಥ್ರಾದಗಿ ಹೈಜಲಬ ಕುನಿ ಕುಂಡಗೆ ಹೈಜಲಬ ತರಾನಿ ತನಾದಗಿ ಮಾಪನ್ನ ನಿಪಾಂದ ತರೆ ತರುತ ಮಂಗಾದ ಮರಿದ ಅಹಂದ ಅನಿದ ಏಕ ಧನು ಲಿರುಂಗ ಮುಗಿ ಪ್ರಾಯಶ್ಯ ಗಡ್ಡಾನ ಪ್ರೀತಿ ಲೈ ಮಾಯ್ದ ಡಾಮ್ ಡಾಮ್ ಥಾನರಮಿ ಹರಗ ಗಡ್ಡ ಹೈಜನ್ನದನ ಏ ನರಕ್ಪ ಗಡ್ಡ ಅನಿ ಥೆಂಜನರಪ ಮೈಯೈದ ಮೈತನ ಫೋಂ ಫೋಂ ಫೋಂ ಫೋಂ ಫೋಂ ಫೋಂ ಹೆದ ಹೌನರಕ ನಿ ಪ್ರಿಯ ಭವಾನಿ ದುರ್ಗಾ ಲೈರಿ ಅದುಗ್ನವರಾಬೋನ್ ಮಹಾರಾಜಗಾ ಕರ್ತ ಬ್ರಿಜ ಅರ್ಜುನ ಕಣ್ಬ ಗಡಾಗಿ ಲಾನ್ ಥೆಂಗರಬ ಕಾನ್ ಮತ ಮಧುಮಕರ ಪ್ರಿಯ ಭವಾನಿ ದುರ್ಗಾ ಕುಯಿರ ಕುಯಿರ ಕರ್ತ ಬ್ರಿಜ ಖಜಿ ಖಜಿ ಖಜಿ ಖಜಿ ಖಜಿ ಖಜಿ ಖಜಿ ಖಜಿ ಹೆತ ಲಾಕ್ಷ ರಕ್ಪ ಮಗುಡ್ ಪಾಯಿರಿಬ ಗಡಾಡು ಉಲ್ಲೈರಿಬ ಕರ್ತ ಬ್ರಿಜ ಅರ್ಜುನ ರಾಬುಂಗಿ ಗಡಾ ಥಕ್ ಉಫುಲ್ ಒಯ್ನ ಹೆದ ತಾವನಿ ಉಫುಲ್ ಒಯ್ದನ ತಾ ಹರವ ಖುಲ್ಲೈ ಅಮ ಪೈನಿಂಗ ಇಲ್ಲೈತ್ರಬ ರಾಬೋನ್ ಮಹಾರಾಜ ಪಾಂಬೋಂ ಕುನ್ ಥಾಂಗಲಗ ರೋಹೋ ರೋಹೋ ಲೈರಮ ಖುಲ್ಲೈ ಯೌದ್ರಬ ಶೋ ಈ ಖುನ್ ಮಕ್ಷಿನ ಮಿಯಲ್ಲಿ ಹರರಂಗ ಶ್ರೀ ಪ್ರಾಣ ಲೋರಗಿ ಹೈದನ ಸೆಂಜಲಕ್ಪ ಕರ್ತ ಬ್ರಿಜ ಅರ್ಜುನ ನಂಗೆ ಖುಲಾಯಿ ಪಾಯ್ದ್ರಗ ಐನ ಖುಲಾಯಿ ಪಾಯ್ಗದಾರ ಐಶು ಖುಲಾಯಿ ತಮ್ಮಗೇದನ ನೀ ಶೇಂಜನರ ಪಶಿ ಪ್ರಿಯ ಭವಾನಿ ದುರ್ಗಾ ಈಗ ಧನು ಲಿರುಮಗೆ ಪ್ರಾಯಶಿರ ದುಮಕರ ಶೈಂಗ ಶೈಂಗ ಪಾಮೋಂಗ ಪಾಮೋಂಗ ತಾತ ಪಾಯ್ನರಗ ಪೃಥ್ವಿ ಮಂಡೋಲ ದುಮಕರ ಗಿರಿ ಗಿರಿ ಗಿರಿ ಗಿರಿ ಗಿರಿ ಗಿರಿ ಗಿರಿ ಹೆದ ಇನರಪ್ಪ ಉಫುಲ್ ತನ ಫುರುಂ ಫುರುಂ ಹೊರಬದಿ ಹೇ ಪುನ ಹುಮಾನ ಪುಂಸೋ ಶೋಲಪ್ಪ ಶೋರ್ ಮಪಿ ಫುಯ್ನ ಫುಯ್ನ ಹೋನರಪ್ಪ ಅನಿಗಿಲ್ಲಾಲ ದುಮಕರ ಭೂಮಿ ಕಲ್ಪ ತೌ ಹರಿ ಪ್ರಿಯ ಭವಾನಿ ದುರ್ಗಾ ಕುಯಿರ ಕುಯಿರಗ ಕರ್ತ ಬೀಜ ಖಜಿ ಖಜಿ ಖಜಿ ಖಜಿ ಖಜಿ ಖಜಿ ಖಜಿ ಖಜಿ ಖಜಿ ಖಜಿ ಹೆತ ಲಾಕ್ಷರ ಪಾ ಖುಂ ಫಂ ಸಾದ ಬದಗಿ ರಾಮೋನ್ ಮಹಾರಾಜ ಲೈ ಮಾಯ್ ಠಕ್ ದಾಮ್ ಲೈರಿಬ ಕರ್ತ ಬ್ರಿಜ ಫನ್ ಲೈರಿಬ ರಾಮೋನ್ ಮಹಾರಾಜ ಗಿಂಗ ಕದು ಮಕರ ಮಖುಲ್ಲಿ ಸಿಂಗ ದು ನಾ ಕೋಟ್ಲಿ ಹರರಗ ದಿ ಹೇ ಪುನ ಮಗದು ಫಾರಿ ಹರರಗ ಕದ ಬಿ ಜಾ ಅರ್ಜುನ ರಾಮೋನ್ ಮಹಾರಾಜ ಶೆಗಾದ ಸಪಿ ಹರರಗ ಜೋಯಿ ಓಯಿರೆ ಜೋಯಿ ಓಯಿರೆ ಹೈದನ ರಾಮೋನ್ ಫಾದನ ಕೊನುಂ ತಾನ ಪೊರಗ್ಲೇ ಪ್ರಿಯ ಭವಾನಿ ದುರ್ಗಾ ಲೈರಿಬ ಕೊನುಂಗ್ಯೌರೆ ಅರಾಬುನ್ ಮಹಾರಾಜ ಮಖೋಂಗ್ ಮಖುಟ್ ಪುಂಜಲ್ಲೆ ಮಖೋಂಗ್ ಮಖುಟ್ ಪುಂಜಲ್ಲೆ ಹರರಗ ಪಾಪಿ ಈ ಕಾಯ್ದವ ಹೇ ರಾವ ನಂಗಿ ನಾರಾಯಣಗಿ ಮತುಂಗ್ ಇನ್ನ ಕಶುಮ್ ಸಂಜೆ ನಂಗಿ ಪುನ್ಶಿ ಲೊಯ್ಯರೋ ಕೋ ಐದನ ಇರ ನುಂಜಾವ್ ಮನ ನಲ್ಲೆ ಹರರಗ ರಾವೋನ್ ಮಹಾರಾಜ ಕಶುಮ್ ಸಂಗ ಥಂಗರೈ ಅದುರ್ಗಾ ರಾವೋನ್ ಮಹಾರಾಜ ಫಾದನ ಥಂಗರವ ಕಾನ್ ಮತ ಮಧು ಮುಕರ ಕಣಾನ ಉಯ್ ದೇವಲೋಕ ದೇವ ಸಭಾ ಮಯಾಮ್ನ ಉಯ್ ಭಾಲೋ ಭಾಲೋ ಹರಿ ಹರಿ ನುಮಾಯ್ರದಾ ಐಖೋಯ್ ಬು ಅವಾಬ ಪೀವರಾಬೋ ನಿಂಥಾ ಹೌಜಿಕ್ತಿ ಕರ್ತ ಬ್ರಿಜ ಅರ್ಜುನ ಫಾದನ ಕೈಸುಮ್ ಸಂಗ ಥಂಗರೆ ಲಾಯ್ ಐಖೋಯ್ ಸೋಯ್ದನ ನುಮಾಯ್ರನಿ ಐಖೋಯ್ ನುಮಾಯ್ರನಿ ಹೈದನ ಮಯಾಮ್ ಪುನಮನ ಗಾಂಗ್ನೈ ದೇವ ಸಭಾ ಲಾಯ್ ಮಯಾಮ್ ಪುನಮನ ಲೈಗಿ ನೋಂಗ್ ಸೈ ಧರೈನ್ ಲಾಯ್ ಮಯಾಮ್ನ ಗಾಂಗ್ನವ ಶ್ರೀ ಕಣಾನ ತಾಯ್ ಸರ್ಗದ ಲೈವ ಪುಲಸ್ತ ಹರಿವ ಮಹಾಮುನಿದೋ ಮಧುನ ತಾಯ್ ಮುನಿ ಇಂದ್ರಿದ ಕರಿ ಖಲಿ ಹರಿ ಹರಿ ಐಗಿ ಈಶೂರಾಬೋನ್ ನಿಂಥೌಬೋ ಕರ್ತಾಬ್ರಿಜ ಅರ್ಜುನ ಮಹೇಶ್ಮತಿ ಲೈಪಾ ಕೈಸುಮ್ ಸಂಗದ ಫಾದನ ಪುಂದನ ಥಂಗರ ಬೋಯ್ರೆ ಹಸಿಮಗ್ ಐ ಪೃಥ್ವಿದ ಹಾಯ್ದರಿ ಹೆರರಗ ಹರಾವೋನ್ ಇಶು ಉಲ್ಲೌಥೌದವ ಯಾದ್ಯ ಐದನ ಸರ್ಗದಗಿ ಪೌಲಸ್ತ ಮುನಿ ದೇವ ಶಿಶಾಟ್ ಹೆದ ಹಾಯ್ದರಕ್ ದ್ವಾರಿ ಥೋಂಗ್ ಸಂಗ ಸಿಂಗ ದು ಮಕರ ಹಾ ಹಾಯ್ ದ್ವಾರಿಯ ಥೋಂಗ್ ಮುಕ್ತ ಹಾಂಗು ಲೈಪಾಂಗ ಸಿಗ ನಿಂಗ್ ಥೌ ಇಂಗ್ ಥೌ ಉನಗೆ ಥೋಂಗೆ ದ್ವಾರಿನ ಹಾಂಗ್ ದೋರಪ್ಪ ಕಾನ ಮಗು ಲೈ ಘರವಾ ಬ್ರಾಹ್ಮುಲಮ ಲೇಪ್ತನ ಲೈರಮಿ ಗುರುದೇವ ಕರಿ ತಪ್ಪಿ ಗದಗೆ ನನೈ ಭಕ್ತಿ ಕಚೇರಿ ಚಧಾ ಅಯ್ಯ ಶೇ ಪೌಲಸ್ತ ಮುನಿನಿ ಸರ್ಗದಗಿ ಲಾಕ್ಪನಿ ಲೈಪಾಗ ಸಿಗಿ ನಿಂಥೌ ಕರ್ತಾ ಬ್ರಿಜ ಉನವ ಲಾಕ್ಪನಿ ಶಂಗ ಯಾಗದಾರ ಯಾರೋ ಇದಾರ ರಾಜ ಯಾಮ್ತ ಲೌರು ವಾಡು ತಾಮಡ ಡ್ವಾರಿ ನಿಪಾ ನೀ ನಮುನಿದೇ ಹೆದಲ್ಯಂಗ್ ಸಿನ್ ಬೀಬ ಯಾಗನಿ ಥೋಂಗ್ದಾಪನ್ಬ ಪೀಯರು ಮರಂದಿ ಲೈಪಾಗ ಸಿಗಿ ನಿಂಥೌ ನಾ ಬ್ರಾಹ್ಮೋನ್ ಲೈರಿಬ ಅದು ಮುನಿ ಶಂಗಲಗಬದಿ ಥೋಂಗ ಪಲ್ಹನ್ ಬೈ ಯಾದಿಯೇದನ ಧರ್ಮ ಲೈಬ ನಿಂಥೌಗಿ ಬಾಯ್ಕೈ ಯಾ ಥಂಗ್ ಲೈಬ ನಾ ಲಿಂಗ್ ಸಿನ್ ಬೀಬ ಯಾಗನ್ ಹರಿ ಹರಿ ಧೈನೋ ಧೈನೋ ಮಂಗೋಲ್ ಹೋ ಮಂಗೋಲ್ ಹೋ ದ್ವಾರಿ ಮಂಗೋಲ್ ಉಯ್ಯು ಹೈರ ಮೇ ಹರರಗ ಪೌಲಸ್ತ ಮುನಿ ಶಾತ್ ಸಭಾ ದರಬಾರ ಶಂಘಲೈ ಸಭಾ ದರಬಾರಿ ಒಬ್ಬ ಕಾಲದು ಮಡ ರಾಬೋನ್ ಲೈರಿಬ ಮಮಾಕು ಫಾದನ ಲೈರಿಬ ಕರ್ತ ಬ್ರಿಜ ಶಂಘಲ್ ಲಗ್ನ ಮುನಿಗಿ ಶೋರೋನ ಭಕ್ತಿ ಕಲಿ ಮುನಿ ದೇವ್ ನನಾಯ್ ಭಕ್ತಿ ಕಚ್ಚರಿ ಮಹಾರಾಜ ಮಂಗೋಲ್ ಹೋ ಮಂಗೋಲ್ ಹೋ ಮಂಗೋಲ್ ಓಯ್ರೋ ಮುನಿನ ಲಿಂಗ್ ಬೀರಪ್ಪ ಕರಿ ತಪ್ಪಿ ಗದಗೆ ಮಹಾರಾ ನಂಗಿ ಗುಣ್ಣ ಪೃಥ್ವಿ ಭಾವನಿ ಮಹಾರಾಜ ನಂಗುಂಬ ಜಗತ್ತಲ್ಲೈತೆ ಮುನಿನನು ಶಿವಿವದಗಿ ಪಂತಾಕ್ತಾಕ್ ಪೀವನಿ ಲೈತವದಿ ಹೈವಿರಕನು ಅರೈಬ ಹೇ ಸೈತಾ ನನಾಯ್ ನಿಂಗ್ ಥೌಕಚ್ಚಗೆ ಮುನಿದೇವ ಮಹಾರಾ ಐನನ ಸಿನಂಗಿನ ಫಮ್ದಗಿ ಲಾಯಿಬಸಿ ನಂಗ ಪೀವಂಗ ಮೊಯ್ದಬ ದಾನಿಬ ಲಾಕ್ಪ ನತೆ ನಂಗ ಪೀವಂಗ ಮೊಯ್ದಬ ದಾನ್ ಅಮತಂಗ್ ನೀಗೇದನ ಇಪ ಲಾಕ್ಪನಿ ಲೈರಿಬ ಅದುಗು ಲವ ಅರ್ಜುನ ಗುರುಡಿಯವಗಿ ಅಪ ಮದು ತಪ್ಪಿಯು ಹೇ ಸೈತಾ ಸೈತನ ಸಾಕ್ಷಿ ಓಯ್ಸನು ಸೋಯ್ದನ ಕಸ್ಯಗೆ ಏ ನುಂಗಾಯಿರೇದ ಅದು ಒಯ್ರಬ್ದಿ ಮಹಾರಾ ಐ ಅತೈ ಕನಾ ನತೆ ನಂಗ ಫಾದನ ಥಮ್ಲಿಬ ಲಂಕಾಗಿ ರಾಬೋಂದೋ ಮಧು ಐಗಿದಿ ಇಶೂನಿ ಇಶೂದು ಲೈತ್ರವದಿ ಲಂಕಾ ಲೈಪಾಕ್ ಪ್ರಜಾ ಪಾಲೋನ್ ತೋ ವಿನವ ಲೈರರೋಯ್ ಅರಾಬೋನ್ ಇಶೂದು ದಾಲ್ ಓಯ್ನ ಪಿನಬಿಯು ಮಹಾರಾಜ ಹರಿ ಹರಿ ಮುನಿದೇವ್ ಸೈದನ ಕಶ್ಯಗೆ ಹೈರಮಿ ಹರರಗ ಮನಾಯ್ ಅನಿ ಎಂದನ ಸಲೋ ಕೈಸುಮ್ ಸಂಗದಲ್ ಲೈರಿ ಬಾಪ್ ಅದು ರಾಬೋನ್ ಮಹಾರಾಜದು ಪುಥೋರೋ ಥೂನಯ್ಯಾಂಗ ದ್ವಾರಿ ನಿಪಾ ಅನಿ ಸಂಘಿ ಮನಾಯ ಅನಿ ಸಂಘಿದನ ಕೈಸುಮ್ ಸಂಗದಲ್ ಲೈರಿಬ ರಾಬೋನ್ ಮಹಾರಾಜಗಿ ಮಖೋಂಗ್ ಮುಖುಟ್ ಪುಲಿಬ ಯೋಲಿಂಗ್ ಫಲಾಂಗ್ ಲೌಥೊಯಿ ಲೈರಿಬ ಬಿಯಸ್ ಅಲಂಕಾರ ಲೈತಿಯಂಗ್ ಬೀರಿ ಹರರಗ ರಾಬೋನ್ ಪುಥೋರೈ ಲೈರಿಬ ನಿಂಗ್ ಥೌನ ಮುನಿಗಿಮ್ಮ ಫಂದ ಮುನಿದೇವ್ ನ ಸುಯಿಬೋ ರಾಬೋನ್ ಸಿದ ಲೈರೆ ಲೌಕ್ಷನ್ ಬೀರೋ ಮುನಿನ ಹೌಜಿಕ್ತಿ ನ ಖೊಯ್ ಅನಿ ಮರುಪ್ ಸಾನರೋ ಹೈದನ ಮರುಪ್ ಸಾನ ಹಲ್ಲೆ ಅದುಗಿ ತುಮದುದ ಬಿದಾಯ್ ಓಯ್ರೆ ಹರರಗ ಪ್ರಿಯ ಭವಾನಿ ದುರ್ಗಾ ಪೌಲಸ್ತನ ಸರ್ಗದ ಅರಾಬೋನ ಲಂಕಾ ಲೈಪಾಕ ಶಖಿ ಮಹೇಶ್ಮತಿ ಲೈಪಾಕ್ ದ ಕರ್ತ ಬ್ರಿಜ ಯಜ್ಞವ ಕನ ಯೌದನ ಚಂದ್ರವಂಶ ಸಾಗೈದ ಪ್ರಜಾ ಪಾಲೋನ್ ತೌದನ ನುಂಗಾಯ್ ಇಯೈ ಫನ ಪಾನ್ ಘಿಯೈನೆ ಪ್ರಿಯ ಭವಾನಿ ದುರ್ಗಾ ನಶಿನ ನನಾಯಿಗಿದಿ ಮತಾಂಗ ಸಿದ ಸಾಂಗ ಹೆವದು ಒಯ್ಯರಗೆ ಕನಾಗುಂಬ ಸರಸ್ವತಿಗಿ ಕೃಪಾ ಲೈಬ ಅಮ ನಮ ಖಾಗಿ ವಾರಿಯಸೆ ಐರೇನ್ ಬರನೋನ್ ತೌಬಿಬ ಓಯ್ರ ಸನು ಶ್ರೀರಾಮ ಸೀತಾರಾಮ್ ಹೈವ ನಾಮದು ಸೋಲೆ ಹರರಗ ಭೀಷರಾಮ್ ಪೊಥಾಬಿಗದವ ಓಯೇ
1: ತಬಿರೆ ಸೊರೈಸಂ ಗುಣೇಂದ್ರ ಸಿಂಗ್ನಲ್ಲಿ ಇಬ ರಮಾಯನ್ಗಿ ವಾರಿದ ರಾಬೋನ್ನ ದಿಗ್ವಿಜಯ್ ಲಾಕ್ಪದ ಕರ್ತಾ ಬ್ರಿಜ ಅರ್ಜುನ್ಗ ಲಾಂಥೇಂಗ್ನಬ ಥೌರಂ ತಾಬಿರಿಬಾಸಿ ಆಕಾಶವಾಣಿ ಇಂಫಾಲ್ಗಿ ಕಂಗ್ಲಾ ಚೆನೆಲ್ನಿ ಚೆನೆಲ್ ಅಸಿದ ಹೌಜಿಕ್ ಲಾಂಥುಕ್ಚರಿ ವೆಸ್ಟರ್ನ್ ಮ್ಯೂಜಿಕ್.

ಆಕಾಶವಾಣಿ ಇಂಫಾಲ್ಗೆ ಕಂಗ್ಲಾ ಚಾನೆಲ್ಗೆ ಥೌರಂ ತಾವೀವ ಸಿಂಗ್ವು ಅದೊಂಗೆ ಅನೌನ್ಸರ್ ಅರುಣ್ ಬ್ಲಾನ ತರಾಮ್ನ ಉಪಚವಗಳೊಯ್ನ ಅಸಿಗೆ ಮಖಾಸಥ ಜರಕದಬ ಅಮದಿ ಹೆಯಂಗೆ ಥಂಜರಿವ ಥೌರಂ ಸಿಂಗ್ ಶಮ್ಲಪ್ನ ನಿಂಗ್ಸಿಂಜರಿ ನಿಂಗ್ಸಿಂಗ್ ಜವಾಸಿ ಹೆಕ್ಲು ಇವಗ ಲಾಂಥೋಕ್ಚಗನಿ ತೊಂಗಾನ್ ತೊಂಗಾನ್ಬ ಮಣಿಪುರ್ ಫಿಲ್ಮ್ಸಿಂಗ್ದಗೆ ಲಖ್ವಚ್ಚವ ಫಿಲ್ಮ್ ಇಶೈ ಸಿಂಗ್ ಪುಂಗ್ ತರುಕ್ ಮಿನಿ ನಿಂಫು ಥಂಜರಿ ಖುಂಗಂಗಿ ಥೌರಂ ನಸಿಗೆ ಖುಂಗಂಗಿ ಥೌರಂಗಿ ಅಹಾನ್ಬದ ಥಂಜರಿ ಕಾಂಗಬಂ ಸುರೋದನಿ ಜನುದಗಿ ಖುನುಂಗಿಶೈ ಅನಿಸುಬಮದಿ ಥೌರಂಗಿ ಅರುವಿವದ ಥಂಜರಿ ಯೈಫಯುಂಬಾಲ್ಗಿ ಲೀಲಾ ಮಚ್ಚ ವಾರೆಫ್ ಅಮ ಲೀಲಾ ಇವ ಮಣಿಯುಂನಾಂ ಲೀಲಾ ಪುಥೋಕ್ಪ ಥೋಕ್ಜೋಮ್ ರೇಣುವ್ಲಾ ಪುಥೋಕ್ಪದ ತೆಂಗ್ಬಾಂಗ್ಬ ಅಥೋಕ್ಪಂ ಸುಭಾಷ್ ಚಂದ್ರ ಪುಂಗ್ ತರೆಟ್ ಮಿನಿ ನಿಂಫುಮಂಗ ತಹಂಜಗನಿ ಥಾಸಿಗಿ ಇಶೈ ಥಾಸಿಗಿ ಸೈಸಕ್ಪ ರಾಜ್ಕುಮಾರ್ ಸೈಟಡ್ ದ್ವಿತೀಯ ಸೈರೆಂಬ ಅಹಿಬಂ ಕೃತಿಮಲಾ ಸಿಂಗ್ ಪುಥೋಕ್ಪ ಹೈಕ್ರೂಜಂ ದೇವೇಂದ್ರ ಸಿಂಗ್ ಪುಂಗ್ ತರೆಟ್ ಮಿನಿಟ್ ಯಾಂಕೈ ಮಣಿಪುರಿ ಫಿಲ್ಮ್ ಇಶೈ ಸಿಂಗ್ ಥಂಜರಿ ಗಸಿ ನುಮಿದಾಂಗ್ ಪುಂಗ್ ನಿಪಾನ್ ಥಂಜರಿ ರೇಡಿಯೋ ಲೀಲಾ ಐಕುಗಿ ಇಬೋಕ್ ಲೀಲಾಸಿಗಿ ಅರೋಯ್ಬ ಸರು ಲೀಲಾ ಸಾನವಿಗದಬ ಸಲಾಯ್ ಸಕ್ತಂ ಲಾಂಗ್ಬ ಕಾಂಗ್ಲೋಫ್ಗಿ ಲೀಲಾ ಕಾಂಗ್ಬು ನಹರೋಲ್ಗಿ ಖೊಂಜಲ್ ಸಂದೋಕ್ಚಗನಿ ಪುಂಗ್ ನಿಪಾನ್ ಮಖಾಯ್ ಗಸಿಗಿ ನಹರೋಲ್ಗಿ ಖೊಂಜಲ್ದ ತಹಂಜಗನಿ ಮಣಿಪುರಿ ಸ್ಟೇಟ್ ಕಲಾ ಅಕಾದಮಿ ಯಂಗ್ ರೈಟರ್ ಅವಾರ್ಡ್ 2024 ಫಂಕ್ರವ ಎಂ ಕೆ ಸರೋಜ್ ಖಾನ್ಗ ಉನ್ನತನ ವಾರಿ ಸಾವ ಉನವಿಗದಬ ರಾಹುಲ್ ಅಮದಿ ಲಂಚೆನ್ಬಿ ಪುಕ್ನಿಂಗ್ ಇಹುಲ್ ತಹಂಜಗನಿ ಗಸಿ ನುಮಿದಾಂಗ್ ಪುಂಗ್ ಮಾಪನ್ ಮಖಾಯ್ ಪುಂಗ್ ತರ ಮಯಾಮ್ನ ತಾವಿನಿಂದು SMS ಅಮದಿ ಪೋಸ್ಟ್ ಕಾರ್ಡ್ಗೆ ಖುದಾಂಗ್ದ ಖನ್ಬಿರಪ್ಪ ಮಣಿಪುರಿ ಫಿಲ್ಮ್ ಇಶೈ ಸಿಂಗ್ ಥಂಜರಿ ಹಯೇಂಗ್ ಜುಲೈಗಿ ತಾಂಗ್ ನಿಪಾನ್ ಇಂಗ್ಲಿಸಿಂಗನಿಗ ಕುನ್ಗ ತರೂಕ್ ಇಂಗಾಗಿ ಕುಲುಮ್ದೋಯ್ ನಿಪಾನ್ಬ ಸಕಾಫ್ತ ಲಿಸಿಂಗ ಮಗ ಚಮಾಪನ್ ನಿಂಫುಗ ನಿಪಾನ್ ಯುಮ್ಸಕೇಶ ನುಮೀದ್ ಅಯ್ಯು ಪುಂಗ್ ಮಂಗ ಮಖಾಯ್ ತಾಬ ಮತಂದ ಕಸ್ಬಾನಿ ಇಂಫಾಲ್ಗಿ ಥೌರಂ ಸಂದೋಕ್ ಪಹುಜಗನಿ ಅಯ್ಯು ಪುಂಗ್ ಮಂಗ ಮಿನಿಟ್ ಕುಂಟ್ರಾಗ ತರೇತ್ ಸಂದೋಕ್ ಜಗನಿ ಯಕಾಯ್ರೋಲ್ ಹಯೇಂಗಿ ಯಕಾಯ್ರೋಲ್ದ ಓಯ್ನಾಮ್ ಸನಾತನ್ ಮೈತೈದಗಿ ಪೆನಾ ಇಮಾಲಯ ಬಾಪು ಖುರುಮ್ಜೋ ಇಸೈದ ಭಾರತ್ ಖಂದೆ ಸಂಗೀತ್ ಸಂಸ್ಥಾನ್ಗಿ ಸೈಸಕ್ ಲೋಯ್ಸಿಂಗ ಸಕ್ಪ ಅಮದಿ ಲೈಸೋನ್ ಇಸೈದ ಸೋರೋ ಖೈಬಂ ಬೇಬಿರಾನಿ ದೇವಿ ಥೌದಾಮ್ ಕಾಮೇಶ್ವರ್ ಅಮಸುಂಗ್ ಕಾಂಗುಜಂ ತುಲೇಶ್ವರಿ ದೇವಿದಗಿ ತಹಂಜಗನಿ ಪುಂಗ್ ತರುಕ್ ಮಿನಿ ತರ ಲವು ಸಿಂಗುಗಿ ವಾಫಂದ ತಹಂಜಗನಿ ಪಾಂಬಿದ ಇಸಿಂಗ್ ಚನ್ಬಗಿ ಮೌಂ ಪುಂಗ್ ತರುಕ್ ಮಿನಿ ತರ ಮಂಗ ಚಿಂಗಾಂಗ್ಬಂ ಓಂಬಿ ಮಿನೋಟಿ ಲೈಮದಗಿ ಮೈತೈ ಇಸೈ ಥಂಜರಿ ಮತಮ್ ಇಸೈ ಥಂಜರಿ ಅಯ್ಯು ಪುಂಗ್ ತರುಕ್ ಮಖಾಯ್ ಪುಂಗ್ ತರೇತ್ ಸಂದೋಕ್ ಜಗನಿ ಖೊಂಜಲ್ ನಾಚೋಮ್ ಹಯೇಂಗಿ ನಾಚೋಮ್ದ ತಹಂಜಗನಿ ಮಾಯಿ ಪಾಕ್ಲಬ ಲೌಮಿ ಥೌರಂ ಅಸಿದ ತೌಬುಲ್ದಗಿ ಗಾ ಯೋಕ್ಪದ ಮಾಯಿ ಪಾಕ್ಲಬ ಲೌಮಿ ಯುಮ್ಲೆಂಬಂ ಕಿರಣ್ಗ ಉನದುನ ವರಿಸಾವ ತಹಂಜಗನಿ ಉನದುನ ವರಿಸಾವಿಗದವಿ ಮೆರಿನಾ ಒಯ್ನಾಮ್ ಥೌರಂ ಪುಥೋಕ್ಪಿ ನೋಂಗ್ಥೋಂಗ್ಬಂ ರೋಮಾ ಪುಂಗ್ ತರೇತ್ ಮೆನೆ ನಿಂಫು ಥಂಜರಿ ಯುಮ್ಲೆಂಬಂ ಗಂಬಿನಿ ದೇವಿದಗಿ ನೋಟ್ ಮಣಿಪುರಿ ಫಿಲ್ಮ್ ಇಶೈ ಸಿಂಗ್ ತಹಂಜಗನಿ ಪುಂಗ್ ಮಾಪನ್ ಪುಂಗ್ ಮಾಪನ್ ಮಖಾಯ್ ಥಂಜರಿ ಗಾಯ್ಕು ತಾಖಿಸಿ ಥೋಂಗ್ರಾಮ್ ಸನಾತೋಮ ಖುಮನ್ ಅಮದಿ ತಖೇಲ್ಮಯುಂ ಸುನಿಟಿವಲಾ ದೇವಿದಗಿ ಮತಮ್ ಇಶೈ ತಹಂಜಗನಿ ಹಯೇಂಗ್ ಅಯ್ಯುಬ್ ಪುಂಗ್ ತರ ಹಯೇಂಗ್ ನುಮಿದುಂಗ ಮತುಂಗ್ ಪುಂಗ್ ತರ ನಿಥೋಯ್ ಮಿನಿಟ್ ತರ ಚಟ್ಪ ಮತಂದ ಸಂದೋಕ್ ಜಗನಿ NCERT ತೆಂಗ್ಬಾಂಗ ಲೋಯ್ನ ಪುಥೋಕ್ಚವ ಥೌರಂ ಉಮಂಗ್ ಮಣಿಪುರಿ ಫಿಲ್ಮ್ ಇಶೈ ಸಿಂಗ್ ತಹಂಜಗನಿ ನುಮಿದುಂಗ ಪುಂಗ್ ತರ ನಿಥೋಯ್ ಮಿನಿಟ್ ನಿಂಫು ಲೈರಿಕ್ ಥೀವ ಹೈವ ಥಂಜರಿ ನುಂಥಿಲ್ ಪುಂಗ್ ಅಮ ಮಿನಿಟ್ ತರ ಹೈವಿಗದಬ ಥಾಂಗ್ಜಮ್ ದಶರಥ್ ಥಿವಿಗದಬ ಓಕ್ರಮ್ ಖೋಂಗ್ನೇಮ್ ವೆಸ್ಟರ್ನ್ ಮ್ಯೂಸಿಕ್ಗೆ ಥೌರಂ ಸಂದೋಕ್ ಜಗನಿ ಪುಂಗ್ ಅಮ ಮಿನಿಟ್ ನೇಂಫು ಸಕ್ನಾಯಿರವ ಸಿಂಗಿ ವಾರಿ ತಹಂಜಗನಿ ಹಯೇಂಗ್ ನುಂಥಿಲ್ ಪುಂಗ್ ಅನಿ ಮಿನಿಟ್ ತರ ಫೌಸ್ಗೆ ಥೌರಂ ಥಂಜರಿ ಪುಂಗ್ ಅನಿ ಮಖಾಯ್ ಹಯೇಂಗ್ ನುಂಥಿಲ್ ಪುಂಗ್ ಅಹುಂ ಚಿಂಗ್ಲೋನ್ಗೆ ಸೈರೋಲ್ದ ತರಾವು ಮತಮ್ ಇಶೈ ಚನಾ ರಿಮ್ಜೋಯ್ ಅಮದಿ ಮಹಾಕಿ ಮಪಾಂಗ್ದಗಿ ತಹಂಜಗನಿ ನುಂಥಿಲ್ ಪುಂಗ್ ಅಹು ಮಖಾಯ್ ಥಂಜರಿ ಮಾರ್ ಪಾಯ್ತಿ ಅಮದಿ ಥಾದವ್ಗಿ ಥೌರಂ ಮಥಂಗ್ ಮಥಂಗ್ ಓಯ್ನ ಮತಾಂಗ್ ಅಸಿದ ಅಮದಿ ಹಯೇಂಗ್ ಥಂಜರಿಬ ಥೌರಂ ಸಿಂಗ್ ಸಂಲಗ್ನ ನಿಂಗ್ಸಿಂಗ್ ಜಬ ಲೋಯ್ಜರೆ

ಆಕಾಶವಾಣಿ ಇಂಫಾಲ್ ಹೌದಿಕ್ ಪುಂಪು ಮಸಿದ ಪೂದನ ಲಾಕ್ಸರಿ ತೊಂಗಾನ್ ತೊಂಗಾನ್ ಮಣಿಪುರ ಫಿಲ್ಮ್ ಸಿಂಗ್ದಗಿ ಮಕ್ಕಳ ಮಥೆಲ್ಗಿ ಇಶೈ ಖುದೋಲ್ಗಿ ಅಹಾನ್ಬದ ಅಮುಕ್ತ ಅನಿ ಫಿಲ್ಮ್ದಗಿ ಸೋರಿ ಸಂಜಮ್ನ ಸಕ್ಪ ರೋಮಿ ಮೈತೈನ ಸೈರೆಂಗ್ಬ ಸೋರಿ ಸಂಜಮ್ ಮಸಾಮಕ್ನ ಸೈರಾಂಗ್ ವಿಷಯಮ ಖುದೋಲ್ ತಮ್ಜರಿ.

ಲಂಗ್ದಾಯ್ ಫಿಲ್ಮ್ದಗಿ ಮಂದಾಕಿನಿಗೆ ಖೋಂಜಲ್ದ ಲಾಯ್ಕುರಾಮ್ ರಂಜಿತ್ ಮೈತೈನ ಸೈರೆಂಬ ಅಫೌನ ಸೈರಾಂಗ್ಬ ಇಶೇಮ ತಾವಿರೆ ಇಸೆ ಸಿತಾ ಜಕಿಬಗಲೋಯ್ನನ ಮತಾಂಗಸಿದ ತಾಂಕಕಸಿಗೆ ಒಯ್ನ ಫಿಲ್ಮ್ ಇಶೈ ಲಾಂಥೋಕ್ಚವ ಲೋಯ್ಶಿಂಜರಿ.